ಸು ಕೊಂಗುಳು ಜಾಬೆಲ್ಲಿದ್ದ ತಲೆನಿ ಪಾಚ ಮಬ್ಬುಲು ನೀವೆಲ್ಲೂ ವಾಪಲೇನಿ ಪಡುಚು ಕೊಂಗುಳು.